ಪೂಜಾ ಚ ಪೂಜನೀಯಾನಾಂ ಏತಮಂಗಲ ಮುತ್ತಮಂ ಕಾನ್ ಬೂಜಾ ಪುತಿ ಕೊನ್ ಬೂಜಾ ಬೆನ್ ಮಂಗ್ ಕೊನ್ ಯಾಂ ಯಿಂ